0: ಬಂತು.
1: ಕೊತ್ತೀರಿ ಉಳಿಸ್ಕೊಂಡ್ ಬಂದ್ರೆ ಸರಿ ಸಾಂದಿಯ ಆಗಿರಿ ಎವಡ ಜೈ ಫೆದರ್ ತೋಸಿ ದಿನ ಪರಿ ಭಾವಿಸಿದ್ದ ಎದಕ್ಕೆ ಮಹಿಳೆ ಭಯ ನಿಂತಾನೆ.